ಸಂಗು ಬಂದು ಕದ್ದು ನಾಲಿ ಚಪ್ಪಂದ ನುಕ್ಕ ಮಾನನ ಸಾಲಿ ಇದ ಜಮ ಕದ್ ಬಾನ ಜಂಜಿ ಜೋರ ಲಡಿ ಜಮ ಕದ ಬಾನ ಜಂಜಿ ಜೋರ ಲಡಿ ಇಹೋ ಸಾರು ಸಾಮಾನ ಸಂಗ ಸಾರ ಕರ್ಣ ಜೋ ಆಯೋ ಸೋ ಯಾರ ಯಾರ ಗಣಿ ಜಂಗೇ ಶಂಕು